ಏಕಮನದಿ ಬ್ರಹ್ಮದ ಗುಣ, ಏಕಮನದಿ ತೇ ನಿರ್ಗುಣ, ಐಸೇ ವಾದ ಕರಿದಿ ದಾರುಣ, ಯುಕ್ತಿ ಖಂಡನ ಅಭಿಮಾನೇ. ಏಕಮನದಿ ಬ್ರಹ್ಮದ ಪ್ರಪಂಚ, ಏಕಮನದಿ ನಿಷ್ಪ್ರಪಂಚ, ಮಿಳೋನಿಯ ಪಾತ ಪಾತ ಶಬ್ದ ಕಥಗತ ವಾಡವಿದೆ. ಅಥ ಏಕನಾಥಿ ಭಾಗವತಾಮಧ್ಯೆ ವರ್ಣನ ಕರಣ್ಯಾತ್ ಅಲ್ಲೆಲ್ಲ ಆಹೆ. ಸುಜನ ಬಾವಿಧಾವೆ ಅಧ್ಯಾಯಮಧ್ಯೆ ಭಗವಾನ್ ಶ್ರೀಕೃಷ್ಣ ಉದ್ಧವಾಲ ಆತ್ಮ್ಯಾಚ ಸ್ವರೂಪ ಮಧ್ಯೆ ಕಸೆ ವಾದ ಹೋತ್ ಅಸ್ತಾತ್ ತೇ ಸಾಂಗತಾತ್.

ಆತ್ಮಾದಗುಣ ಏಕಮಣತೀತೋ ಗುಣವಿಹೀನ ಏಕಮಣತೀತೇವೇ ಗಳಿ ಗುಣ ಸಗುಣ ನಿರ್ಗುಣ ಪರಮಾತ್ಮ ಏಕ ಪ್ರತಿಪಾದಿತಿ ಭೇದ ಏಕ ಪ್ರತಿಪಾದಿತಿ ಅಭೇದ ಏಕಮಣತೀತೋ ನಿ ಅಬದ್ಧ ಆಮುದೇ ಮತ ಶುದ್ಧ ದೇಹಾತ್ಮವಾದು ಏಕಮಣತಿ ಹೇ ಮಿಥ್ಯಾಭೂತ ಪ್ರತ್ಯಕ್ಷತಿ ಸದಾ ಹೇ ಲೋ ಯಥ ತೋ ಪ್ರಪಂಚಮಾನಿತಿ ಸತ್ಯ ಹೇ ಜಿಮದ ಏಕಾದೇ ಐಸೆ ಭೇದವಾದ ಸಗಳ ವಿಚಾರಿತ ಜ್ಞಾನ ಮೂಳ ಆತ್ಮ ಚಿನ್ಮಾತ್ಮ.